ಮುಚ್ಚಗನು ಪ್ರಕಾಶಲೇಖರು ದಸರಂಗದನು ಯತೈ ಕತೈ ಜೀವನ ಗೀತ ಗೋಲಿ ಮಖೇಲ್ಚು.